ಬೇಡ ವಿಷ್ಕನ್ಯಾಕ ಕಾಲ ಸಾಯ. ದಂಗಲ್ ಟಿವಿ ಕೆ ಸೀರಿಯಲ್ ಮನ್ ಅತಿ ಸುಂದರ್ ಮೇ ಜಲ್ದ್ ಹೀ ಮನಾಯಾ ಜಾಯೇಗಾ ತೀಜ್ ಕಾ ತ್ಯೋಹಾರ್ ಔರ್ ಆಜ್ ಯಹಾಂ ಫಿಲ್ಮಾಯಾ ಜಾ ರಹಾ ಹೈ ಯೇ ಪ್ರೋಮೋ ಶೂಟ್ ಜಹಾಂ ಪರ್ ಹರೆ ರಂಗ್ ಕೆ ಇಸ್ ಔಟ್ಫಿಟ್ ಮೇ ಸಜಿ ಧಜಿ ಹೈ ರಾಧ್ಯಾ. ಭೈ ಸುಹಾಗನೋ ಕಾ ತ್ಯೋಹಾರ್ ಹೈ, ಐಸೆ ಮೇ ಸೋಲ್ಹಾ ಶೃಂಗಾರ ಕರ್ನಾ ತೋ ಬನ್ತಾ ಹೈ. ಔರ್ ಇಸ್ ಖಾಸ್ ಮೌಕೆ ಪರ್ ದೇಖಿಯೇ ಕೈಸೆ ಪ್ರಥಮ್ ರಾಧ್ಯಾ ಕಿ ಮಾಂಗ್ ಭರ್ ರಹೇ ಹೈ ಔರ್ ಶುರು ಹೋ ಗಯಾ ಹೈ ಇನ್ಕಾ ರೋಮಾನ್ಸ್. ಇತ್ನಾ ಹೀ ನಹೀ, ಪ್ರಥಮ್ ತೋ ಅಪ್ನೇ ಹಾಥೋ ಸೆ ರಾಧ್ಯಾ ಕೋ ಪಾನಿ ಭಿ ಪಿಲಾ ರಹೇ ಹೈ ಔರ್ ಉಸ್ಕಾ ವ್ರತ ಪೂರಾ ಕರ್ ರಹೇ ಹೈ. ಯಾನಿ ಕಿ ತೀಜ್ ಕೆ ತ್ಯೋಹಾರ್ ನೆ ದೋನೋ ಕಿ ಜೋಡಿ ಫಿರ್ ಏಕ್ ಬಾರ್ ಬನಾ ದಿ ಹೈ ಔರ್ ಸಾರೇ ಕಾಲೇ ಸಾಯೇ ಇನ್ ಪರ್ ಸೆ ಹಟ್ ಚುಕೇ ಹೈ.